ಧಾಬಿನ್ ಧಾತ್ರಿ ಕಿಟ್ಟಿಗೆ ಧಾಬಿನ್ ಧಾತುನ್ನ ಕತ್ತೆ ಧಾಬಿನ್ ತಕಾಂದಾಟಿದ ಕ್ರಾಂದಾಟಿ ಕ್ರಾಂದಾಟಿ ಧಾ ಧಾತ್ರಿ ಕಿಟ್ಟಿಗೆ ಧಾಬಿನ್ ಧಾತುನ್ನ ಕತ್ತೆ ಧಾಬಿನ್ ತಕಾಂದಾಟಿದ ಕ್ರಾಂದಾಟಿದ ಕ್ರಾಂದಾಟಿ ಧಾ ಧಾತ್ರಿ ಕಿಟ್ಟಿಗೆ ಧಾಬಿನ್ ಧಾತುನ್ನ ಕತ್ತೆ ಧಾಬಿನ್ ತಕಾಂದಾಟಿದ ಕ್ರಾಂದಾಟಿದ ಕ್ರಾಂದಾಟಿದ